0: ಬಿಡಿ, ಎತ್ತಿಗೆ ಕೂತಿರೋದು ಸಾಲಿ.
1: ಹೀಗೆ ಚಿಂತೆ ಅಲ್ಲ,
0: ಸಮಸ್ಯೆ ಸರಿ ತಾಯಿ ತಾಯಿ ಬಗ್ಗೆ ಸಾಧ್ಯ ಉಪಯೋಗ
2: ಪರಿವಾರ ಉಪಭೋಕ್ತ ಸಮೇತ ಗಂಭೀರ ಅಸರ ಪುರಾಣ.